ಪತೇಃ ಸ್ತವನಂ ಶಿವಸ್ಯ ವ್ಯಾಸೋಕ್ತಮಷ್ಟಕಮಿದಂ ಪಠಿತ ಮನುಷ್ಯ ವಿದ್ಯಾಂ ಶ್ರಿಯಂ ವಿಪುಲ ಸೌಖ್ಯಮನಂತ ಕೀರ್ತಿಂ ಸಂಪ್ರಾಪ್ಯ ದೇಹ ವಿಲಯೇ.